ನಂದೊಳಗೆ ಸರ್ವ ಸೃಷ್ಟಿ ಸತ್ಯಂಬುನಂದುಂಡಿ ಸರ್ವಂಬು ಸೃಷ್ಟಿಂಚೇ ಸತ್ಯಂಬುನಂದೊಳಗೆ ಸರ್ವ ಸೃಷ್ಟಿ